ಸಾತ್ಲೆ ಕೇ ಸೀತಾ ಸಾತ್ಲೆ ಕೇ ಅನಾಗರುಸಾ ಮೇರೇ ಯಾನ ಆಪ ಅನಾಗರುಸಾ ಮೇರೇ ಯಾನ ತುಮೇ ಭರಮ ರೂಪ ಮೇ ಯಾನ ವಿಷ್ಣು ಸಾತ್ಲೆ ಕೇ ಲಕ್ಷ್ಮೀ ಸಾತ್ಲೆ ಕೇ ಅನಾಗರುಸಾ ಮೇರೇ ಯಾನ

ಸುಮುಖಸ್ಯ ಗಜಾನನ ಜಿಗ ದುರ್ಗಣ ಅಧ್ಯಕ್ಷೌ ಬಾಲಚಂದ್ರೋ ಗಜಾನನ ದ್ವಾದಶೀತಾನಿ ನಾಮಾನಿ ಯಪಡೈ ಶೃಣಯದಪಿ ವಿದ್ಯಾರಂಭಿ ವಿವಾಹೈ ಚ ಪ್ರವೇಶಿ ಸಂಗ್ರಾಮೆ ಸಂಕಟೈಶ್ಚೈವ ವಿಘ್ನಸ್ತಸ್ಯ ನ ಜಾಯತೆ ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಸರ್ವವಿಘ್ನೋಪಶಾಂತೈ ಸರ್ವವಿಘ್ನಹರಸ್ತಸ್ಮೈ ಗಣಾಧಿಪತಯೆ ನಮೋ ನಮಃ ಹಂ ಗಣಪತಿಂ ಸಂಪೂಜ್ಯಂ ಧ್ಯಾಯನ್ನ ಕೈಕರ ಗಣೇಶಿ ರುಕನ್ಯ ಪೂರ್ಣ ಪೂರ್ಣತರ ಸಮುದ್ರ ಸಹಿತ ಕುರುವಂತು ತೇ ಮಂಗಲಾಮ್ಮ ಕಲಸ ಕಲಸ ಪೂಜನ ಕಲಸ ಯಾರ್ಕನ್ ಲೈದಾಂತರ್ ಅಟೀಸ್ ರಕ್ತ ನೀ ಕಲಸ ಏನು ಯಾರ್ಕನ ಉಸಿ ಕಲಸ ಕಾ ಪೂಜನ ಕರಣ ಇಸಿ ಕೋಯ್ ಕಲಸ ಯಾರ ಇಸಿ ಕಾ ಇಂದ್ರ ಪೂಜನ ಕರಣ ಓಂ ತಾಯಾಮಿ ಬ್ರಹ್ಮ ಏನು ಏನು ಕೋ ಅವತಾರ ಪೂಜೆ ಅಪನ ವರುಣ ದೇವತಾ ಕಾ ಆಹ್ವಾನ ಇಸ್ಮೇ ಕರ ರೇ ಕಲಸ್ ಮೇ ಓಂ ತ್ವಾಯಾಮಿ ಬ್ರಹ್ಮಣ ವಂದಮಾನಸ್ತಾಸಾಸ್ತೈ ಯಜಮಾನೋ ಹವಿರ್ವೇಯಹೈಡಮಾನೋ ವರ್ಣಬೋಧೈರ್ಸ ಸಮಾನಃ ಆಯುಃ ಪ್ರಮೋಕೇ ಮಕರಸ್ತಂ ಪಾಶಸ್ತಂ ಅಂಬಸಾ ಪತಿಮೀಶ್ವರಂ ಆಹವೈ ಪ್ರತೀಚೈಷಂ ವರುಣಂ ಯಾದಸಾಂ ಪತಿಂ ಓಂ ಭೂರ್ಭುವಸ್ವಃ ಅಸ್ಮಿನ್ ಕಲಸೆ ವರುಣಂ ಸಾಂಗ ಸಪರಿವಾರಂ ಸಾಯುಧಂ ಸಶಕ್ತಿಕಂ ಆವಹಯಾಮಿ ಸ್ಥಾಪಯಾಮಿ ಓಂ ಪ್ರತಿಷ್ಠಾಪನಂ ಓಂ ವರುಣ ಓಂ ಪ್ರತಿಷ್ಠಾಪನಂ.

0: ಸದ್ಗುರುದೇವಾಯ ನಮೋ ನಮಃ. ಗಜಾನನ ಜಿ ವಿಷ್ಣು ಗಣಪತಿ ಧ್ಯಾನ ಈಗ ಸ್ವಪರಿ ವಿರಾಜಮಾನ್ ಕರಾಯ್ತು. ಗಣಪತಿ ಧ್ಯಾನ ವಿಕ್ರಮಾದಿತ್ಯ ಜಿ ಬ್ಯಾಠ ಜೈ ಯಾನಿ ತು ಮೇರೆ ಪಾಸ್ ಆಓ.
1: आपके क्या कहते हैं सर, तीनों ऊपर ही बैठ जाना भाई, तीनों साथ ऊपर ही, पर मेरे ऊपर बैठने के बाद अभी नीचे
0: वी आर गोइंग टू जस्ट. ओम ओम नमो गणे गणपति व्यसवम ಅವಹನಂ ಓಂ ಗಣ ಗಣಪತಿ ಆಹ್ವಯಾಮಿ. ಗಜಾನನ ಜಿ ಆಹ್ವಾನ ಕರೋ ಭಾಯಿ. ಜಯ ದೇವ ಓಂ ಆಗಚ್ಚ ದೇವ ದೇವೇಶ ತೇಜೋ ರಾಶಿ ಜಗತ್ಪದೇ ಕ್ರಿಯಮಾಣಾಂ ಮಯ ಪೂಜಾಂ ಗೃಹಾಣ ಸ್ವರ ಸದ್ಮ ಭೂರ್ಭುವಸ್ವ ಸಿದ್ಧಿ ಬುದ್ಧಿ ಸಹಿತಾಯ ಶ್ರೀಮನ್ಮಾ ಗಣಾಧಿಪತಯ ನಮಃ. ಆಹ್ವಾನಾರ್ಥೇ ಪುಷ್ಪಂ ಸಮರ್ಪಯಾಮಿ. ಏಕ ಆಹ್ವಾನ ಕೆ ಲಿಯೇ ಪುಷ್ಪ ದೇ ದೀಜಿಯೆ ಔರ್ ಏಕ ಆಸನ ಕೆ ಲಿಯೇ ಓರ್ ಹಾತ್ ಮೇ ದೇ ದೀಜಿಯೆ. ಓಂ ಪುರುಖ ಏವೇದಕಂ ಸರ್ವಂ ಯದಭೂತಂ ಯಜಭವ್ಯಂ ಮಾಉದಾಮೃತತು ಜೈಶಾನೋ ಜದನ್ನೇ ನಾದಿರೋಹರಿ ಆಸನಂ ಆಸನಂ ಸಮ ಸಿದ್ಧಿ ಬುದ್ಧಿ ಸಹಿತಾಯ ಶ್ರೀಮನ್ಮಾ ಗಣಾಧಿಪತಯ ಪುಷ್ಪಾಸನಂ ಚ ಸಮರ್ಪಯಾಮಿ. ತ್ರಿವಾರಂ ಪಾದ್ಯಂ ಓಂ ಪಾದಯೋರ್ಪಾದ್ಯಂ ಸಮರ್ಪಯಾಮಿ, ಹಸ್ತಯೋರರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಚ ಸಮರ್ಪಯಾಮಿ. ಓಂ ಭೂರ್ಭುವಸ್ವ ಸಿದ್ಧಿ ಬುದ್ಧಿ ಸಹಿತಾಯ ಶ್ರೀಮನ್ಮಾ ಗಣಾಧಿಪತಯೇ ಮುಖೇ ಆಚಮನೀಯಂ ಚ ಸಮರ್ಪಯಾಮಿ. ಸ್ನಾನಂ ಓಂ ಗಂಗಾ

ಪುಷ್ಪಾಂಜಲಿಮಯಾದತ್ತೋ ಗ್ರಹಣ ಪರಮೇಶ್ವರ ಸಿದ್ಧಿ ಬುದ್ಧಿ ಸಹಿತಾಯ ಶ್ರೀಮನ್ಮಾಗಣಾಧಿಪತಯ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ ಓಂ ಜತ್ಪುರುಕೇಣಾವಿಕಾರಿ ವಾಯ ಯಜ್ಞಮದನ್ಮದಂತೋ ಜಾತೀತ ಜಂಗ್ರೀಷ್ಮೈನ್ಮಾ ಶರದಹವೇ ಓಂ ಸಂಪರಿದೇ ಶ್ರೀ ಸಂಪರಿದೇ.

0: ಸರ್ವಭೂತನಾಲ್ ವಾಸುದೇವಸ್ಯ ವಾಸುದೇವಮನತ್ರಯಂ ಸರ್ವಭೂತಮಯಂ ದೇವಂ ವಾಸುದೇವಂ ನಮೋಸ್ತುತೇ ವಾಸುದೇವಸ್ತುತಂ ದೇವಂ
1: ಕಂಸಚಾಮರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ
0: ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ
2: ಸಾಮವೇದೀಯ ಗೌತಮೀಯ ಶಾಖಾ ಅಂತರ್ಗತ ಕಶ್ಯಪ ಗೋತ್ರೋತ್ಪನ್ನೋಹಂ ಜಯದೇವ ಶರ್ಮಾ ಅಸ್ಮಿನ್ ಭೂಮಿ ಪೂಜನ
3: ಕರ್ಮಣಿ
2: ವರ್ತಿತೋಸ್ಮಿ ವರ್ತಿತೋಸ್ಮಿ
3: ಗರ್ಗ ಗೋತ್ರೋತ್ಪನ್ನೋಹಂ ಆಪ್ಕಾ ನಾಮ
2: ವಿಕ್ರಮ
3: ಶರ್ಮಾಹಂ
2: ಜಗದಿತಾಯ ಕೃಷ್ಣಾಯ
3: ಗೋವಿಂದಾಯ ನಮೋ ನಮಃ
1: ಗೌರಾಣಂ ಗೋದಾನ್ ಗಿವ್ ಸಮಥಿಂಗ್ ಫಾರ್ ಕೌಸ್
2: ನೋ ನೋ ಹಿಯರ್ ನಾಟ್ ಬೇಡ್ಕರ್ಗೆ ಮಾತು ಬಡ ಛೋಟಾ ಮೋಟಾ ಸೋ
1: ನಾ ಯು ನೌ ದೇ ವಿಲ್ ಸ್ಕ್ವೀಸ್ ಯು
2: ಲೈಕ್ ಐ ಹ್ಯಾಡ್ ಮಹಾರಾಜಸ್ ದಿಸ್ ಯಜ್ಞ ಕುಟೀರ್ ಸಾಧನಾ ಕುಟೀರ್
1: ಆಸ್ ಗುಡ್ ಬ್ರಾಹ್ಮಣ ದೇ ಮ್ಯಾನೇಜ್ ಟು ಸ್ಕ್ವೀರ್ ನೈ ಐ ಸೆಡ್ ಐ ವಿಲ್ ಸಾಧನಾ ಕುಟೀರ್ ಆಸ್ ಇಟ್ ವಿಲ್ ಮೇಕ್ ಅನದರ್
3: अब जयदेव हमें पांचों कुंडों को हमने प्रारंभ कराना है जयदेव ये कट गया है इतना बैठा जी करो ಪಹಲಾ ಉರ್ಜಾನ್ ತಿಲಕ್ ಕರ ಮಾನ್ ಕಲ ಕೇವಲ ತಿಲಕ್ ಜಯದೇವ್ ಕೇವಲ ತಿಲಕ್ हमारे साथ चंद्रा देवी
4: ओम वन्ने नमः भवानी कुंदासे मयि विदर दृष्टिं न करुणो मिदस्तो
3: ಕಥಯದಿ ಭವಾನಿ ತ್ವಮಿದಿಯ ತದಾ ತ್ವಂ ತಸ್ಮೈ ದಿಶುಧ ನಿಜ ಸಾಯುಜ್ಯ ಪದವಿಂ ಮುಕಂದ ಬ್ರಹ್ಮೇಂದ್ರ ಮುಕಟ ನೀರಾಜಿತ ಪದಾಂ ಪದಾಂ ಭವಾನ್ಯೈ ನಮಃ ಜಗದಂಬಾಯೈ ನಮೋ ನಮಃ ಚಂದ್ರಾದೇವಿ
4: ಕಶ್ಯಪ ಗೋತ್ರೋತ್ಪನ್ನ ಚಂದ್ರಾದೇವಿ ಯಜ್ಞ ಭೂಮಿ ಪೂಜನ ಕರ್ಮೇ ಸಹಾಯಕ ರೂಪೇಣ ವರ್ತಿತೋಸ್ಮಿ
3: ಓಂ ಶ್ರೀಶ್ಚತೆ ಲಕ್ಷ್ಮೀ ಚ ಪದ್ಮಾಂ ವೌ ರಾತ್ರೇ ತಾರಸೇ ಹಿರಣ್ಯಗಾಣಾಮಂ ಮಯಗಾಣ ಸರ್ವಲೋಕಂ ಮಯಗಾಣ
4: ಕಾಶ್ಯಪ ಗೋತ್ರೋತ್ಪನ್ನ ತಾರಾದೇವಿ ಯಜ್ಞ ಭೂಮಿ ಪೂಜನ ಕರ್ಮೇ ಸಹಾಯಕ ರೂಪೇಣ ವರ್ತಿತೋಸ್ಮಿ
3: ತಿಲಕ ಕದಾ ನೀವು ಫಿರ್ ವಾ ಅಲಗ್ ಅಲಗ್ ಜಾನಾ ಪಡೆಗಾ ನೀವು ವಹಿಸ್ ಹೋಗಿ ಸೊ ಬಿಫೋರ್ ಎಂಟ್ರಿಂಗ್ ಇನ್ ದಿ ಹೆಡ್ ಸಲ ಲೈಕ್ ವಿ ಹ್ಯಾಡ್ આમ આપો અપોષ્ટા છે કરવી હશે પંચગવ્ય ઉણે જઈ એને એને પવિત્ર કર પહેલાં ઉણે જઈ અપોષ્ટા ઓ મા અપોષ્ટા માયો સમારે

0: ಪರ್ಜನ್ಯೌನಃ ವರ್ಷದು ಫಲವದ್ಯೂನೌ ಗದಯ ಪಚ್ಯಂತಾಂ ಯೋಗಕ್ಷೇಮಃ ನಃ ಕಲ್ವಂತಾಂ ಸ್ವಾಹಾ ಬ್ರಹ್ಮಣೇ ಸ್ವಾಹಾ. ಓಂ ಸಜೂಷ ಇಂದ್ರಸಗೃಣೋ ಮರುದ್ಭಿಃ ಸೋಮಂ ಪಿದ ಪಿದ್ರಃ ಸೂರಂ ವಿದ್ವಾನ್ ಜಯ ಶತ್ರುಂ ರಪಮೃದನೋ ಸ್ವಾದಾತ ಭಯಂ ಕೃಣೋಯಿ ವಿಶತೋ ಇಂದ್ರಾಯ
1: ಸ್ವಾಹಾ.
0: ಓಂ ಮಾದ್ವಾನಕಂ ಪ್ರದವ್ಯಾಸಂ ಸ್ಪೃದಿ ಅರ್ಚಿರಸಿ ಸೌಚಿರಸಿ ತಪೋಸಿ ಓಂ ಯಮಾಯ.

0: ಮನೀಷೀಯ ಚಿತ್ರಗುಪ್ತಾಯ ಹಸ್ತೆ ಜಲಮಾದಾಯ ಇಮಾನಿ ಹವ್ಯಾನಿ ದ್ರವ್ಯಾಣಿ ಯಾಯ ಯಕ್ಷ್ಮಣಂ ದೇವತಾಭ್ಯ ಪರಿತ್ಯಕ್ತಾನಿ ಇದಂ ನ ಮಮ.
1: ಐ ಆಫರ್ ಟು ಆಲ್ ಆಲ್ ಯು ನೋ ಜಿನ್ನಿಂಗ್
0: ಓಂ ಸನ್ನಾ ಸುಪಿದೇವ ಸುನಗ್ನೆ ಸುಪಾಯಿನೋ ಭವ ಸಚ ಸ್ವಾನಾ ಸ್ವಸ್ತೈ ಇದಂ ಅಗ್ನೈ ಸ್ವಾಹ. ಓಂ ಮಾತೋ ಗದೇವ ವಿಚರಣ ಸಿಗ್ರಮೈ ಪಸುನಗಾ ಆಮಸ ವರ್ಷಸ ಪ್ರಜಯ ಓಂ ಅದ್ಭ್ಯ ಸ್ವಾಹ. ಓಂ ಪೃಥವ್ಯೈ ಸ್ವಾಹ. ಓಂ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧದೇ ಸಮುರ್ ಸ್ವಾಹ.

ಸಚ್ಚಯೋನಿ ಬ್ರಹ್ಮಣೇ ಸ್ವಾಹ ಹಸ್ತೆ ಜಲಮಾದಾಯ ಓಂ ಇಮಾನಿ ದ್ರವ್ಯ ದ್ರವ್ಯಾಣಿ ಯಾಯ ಯಕ್ಷ್ಮಾಣಂ ದೇವದಾತಾಭ್ಯ ಪರಿತ್ಯಕ್ತಾನಿ ಇದಂ ನ ಮಮ ಯಥಾ ದೇವತಂ ಅಸ್ತು ಸ್ವಧಾ. ಓಂ ಗಣಾನಂದ್ವಾ ಗಣಪತಿಗಂ ಹವಾಮಹಿ ಪ್ರಿಯಾನಂದ್ವಾ ಪ್ರಿಯಪತಿಗಂ ಹವಾಮಹಿ ವಸೋ ಮಮ್ಮಾಹಮಜಾನಿ ಗರ್ಭಧಮ್ಮ ಓಂ ಗಣಪತಯೇ.

0: ಓಂ ಪರಿನೋ ರುದ್ರಸೇದುರ್ಮದೈರದಾಯೋ ಗಾಯ ಧನಯಾಯ ಮೃಡ
1: ರುದ್ರಾಯ ಸ್ವಾಹಾ ಶಿವತಮ ಶಿವೋ ನಃ ಸುಮನಾಭವ ಪರಮೇವ ಶಾಯುಧನಾಗಂಬೆ ರುದ್ರಾಯ ವಿಲೋಹಿತ ನಮಸ್ತೆಸ್ತು ಭಗವ ಯಾ ಶ್ರೀ ಸಹಸ್ರಂ ಹೇತಯೋ ಅನ್ನ ಸುನ್ಯ ಬಂಧುದಾಹ ರುದ್ರಾಯ ಸಾಹಾ ಸಹಸ್ರಾಣಿ ಸಹಸ್ರೋ ಬಾಹುಸ್ತವ ಹೇತಯ ತಾಶಾ ಮೀಶಾನೋ ಭಗವ ಪರಾಜೀನಾ ಮುಖಂ ಕೃತೇ ರುದ್ರಾಯ ಸ್ವಾಹಾ ಅಹಂ ಯಾದಾ ಸಹಸ್ರಾಣಿ ಜಯ ರುದ್ರಾದಿ ಭೂಮ್ಯಾಂ ದೇಹಾಂಗಂ ಸಹಸ್ರ ಯೋಜನೆ ವದನ್ ಮಾನ

0: ದ್ರಕ್ಷೇ ಭವಾದಿ ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ಮೃದ್ರಾಯ
1: ಸ್ವಾಹಾ
0: ವಸತಿ ಘಂಟಾದಿಗಂ ರುದ್ರ ಅಪಕ್ಷದ ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ಮೃದ್ರಾಯ
1: ಸ್ವಾಹಾ
0: ವಸತಿ ಘಂಟ ಸರ್ವಾಧಕ್ಷಮಾಚರಾದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸೇ ಮೃದ್ರಾಯ
1: ಸ್ವಾಹಾ
0: ಪಿಂಜರ ನೀಲಗ್ರೀವಾ ವಿಲೋಹಿತ ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ಮೃದ್ರಾಯ
1: ಸ್ವಾಹಾ
0: ಭೂತಾನಪತಿ ವಿಶಿಖಾಸ ಪ್ರತಿನ ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ಮೃದ್ರಾಯ
1: ಸ್ವಾಹಾ
0: ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ಮೃದ್ರಾಯ
1: ಸ್ವಾಹಾ
0: ಪ್ರಚರಣ ಶಿಖಾ ಹಸ್ತಾನಿ ಕಿಂಗಣ ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ರುದ್ರಾಯ
1: ಸ್ವಾಹಾ
0: ಪಾತ್ರ ದೇಹಂ ಸಹಸ್ರಿ ಯೋಜನೆ ವದನ್ವಾಣಿ ಧರ್ಮಸ್ಯ ರುದ್ರಾಯ
1: ಸ್ವಾಹಾ
0: ಭೂಯಾಗಂ ಸಶ ದಿಶೋ ರುದ್ರಾವಿತ ಸ್ಥಿರೆ
1: ವದನ್ವಾಣಿ ಧರ್ಮಸೇ ಸ್ವಾಹಾ
0: ಓಂ ನಮಃ ರುದ್ರೇಭ್ಯೋ ಜಯ ದೇವಿಂ ಜಯ
1: ಕಾಂ ಭಾರ್ಗವೇಭ್ಯೋ ದಶ ಪ್ರಾಚೀರ ದಶ ದಕ್ಷಿಣ ದಶ ಪ್ರದೇಶೇ ದಶೋ ದೇಶೇ ದಶೋ ದ್ವಾಹ ತೇಭ್ಯೋ ನಮೋ ವಸುದೇ ನೋ ವಂದುದೇ ನೋ ಮೃಳಯಂತು ತೇಯಂ ವಿಷ್ಣು ಯಶನೋ ದ್ವೇ

0: ಬಂದು ಆಫ್ಟರ್ ದ ಯು ಕ್ಯಾನ್ ಸಿ ದ ಸರ್ವತೋಭದ್ರ ಮಂಡಲ್ ಇನ್ ದ ನಿಯರ್ ದ ಶಿವ ಸ್ಟ್ಯಾಚ್ಯೂ ವಿಲ್ ಮೇಕ್ ಪ್ರಣಾಮಾಸ್ ಟು ದ ಸರ್ವತೋಭದ್ರ ಮಂಡಲ್ ಆ್ಯಂಡ್ ದ ರುದ್ರ ಕಲಶ್. ದಿಸ್ ಕಲಶ್ ಈಸ್ ವೆರಿ ಸ್ಪೆಸಿಫೈಡ್ ಆ್ಯಂಡ್ ಮೇಡ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಶಿವ ರುದ್ರ. ಸೊ ಇನ್ ದಿಸ್ ಸರ್ವತೋಭದ್ರ ಮಂಡಲ್ ದೇರ್ ಈಸ್ 264 ಡೈಟೀಸ್. ದೇ ಆರ್ ಸ್ಟಿಲ್ ಸ್ಟ್ಯಾಂಡಿಂಗ್ ಇನ್ ದ್ಯಾಟ್ ಇನ್ ದ್ಯಾಟ್ ಆ್ಯಂಡ್ ದೇ ಆರ್ ಗಿವಿಂಗ್ ಬ್ಲೆಸ್ಸಿಂಗ್ಸ್ ಟು ಅಸ್. ಆ್ಯಂಡ್ ನೆಕ್ಸ್ಟ್ ಯು ಕ್ಯಾನ್ ಸಿ ದ ಫೋಟೋ ಆಫ್ ದ ಅಂಬೆ ಮಾತಾ, ದುರ್ಗಾ ಮಾತಾ. ಆ್ಯಂಡ್ ದಿಸ್ ಈಸ್ ದ 16 ಹೋಲಿ ಮದರ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಹಿಯರ್ ಟು ಬ್ಲೆಸ್ ಅಸ್, ಟು ಬ್ಲೆಸ್ ದ ಯಜ್ಞಕುಂಡ್ ಆ್ಯಂಡ್ ಟು ಬ್ಲೆಸ್ ದಿಸ್ ಪ್ಲೇಸ್. ಸೊ ಆಫ್ಟರ್ ದಿಸ್ ವಿ ಆರ್ ಸ್ಟಾರ್ಟಿಂಗ್ ಅವರ್ ಯಜ್ಞ. ಯು ಯು ಆಲ್ ಹ್ಯಾವ್ ದ ಥಿಂಗ್ಸ್, ದ ಬ್ಲ್ಯಾಕ್ ಸಿಸಮ್ ಆ್ಯಂಡ್ ಬಾಳ್ಲೆ ಆ್ಯಂಡ್ ಯು ಹ್ಯಾವ್ ದ ಮಿಕ್ಸ್ ದ ಥಿಂಗ್ಸ್, ಆಲ್ಮಂಡ್ಸ್ ಆ್ಯಂಡ್ ಎವ್ರಿಥಿಂಗ್ ಇನ್ಸೈಡ್ ಆಫ್ ದ್ಯಾಟ್. ಆ್ಯಂಡ್ ಒನ್ ಹ್ಯಾವ್ ದ ಘೀ ಆ್ಯಂಡ್ ದಿಸ್ ಸ್ಪೂನ್ ಲೈಕ್ ಯು ಕ್ಯಾನ್ ಸಿ. ಹೂ ವಿಲ್ ಯೂಸ್ ಘೀ, ಹಿ ವಿಲ್ ಕ್ಯಾಚ್ ಲೈಕ್ ದಿಸ್ ದ ಸ್ಪೂನ್. ಇಟ್ ಶುಡ್ ಬಿ ವೆರಿ ಸೆಕ್ರೆಟ್ ಕ್ಯಾಚಿಂಗ್, ಯಾ ನಾಟ್ ಲೈಕ್ ದ್ಯಾಟ್. ಹಾಂ ಯಾ, ಲೈಕ್ ವಿ ಆರ್ ಕ್ಯಾಚಿಂಗ್ ದ ಪ್ಯಾನ್ ಲೈಕ್ ದಿಸ್. ಯಾ ಓಕೆ, ದಿಸ್ ಇಸ್ ಓಕೆ. ಸೊ ವಿತ್ ದಿಸ್ ವಿ ವಿಲ್ ಗಿವ್ ಘೀ ವ್ಯಾನ್ ವಿ ವಿಲ್ ಸೇ ಸ್ವಾಹಾ. ವಿ ವಿಲ್ ಪುಟ್ ಘೀ ಇನ್ಸೈಡ್ ಆಫ್ ದ ಯಜ್ಞಕುಂಡ್ ಆ್ಯಂಡ್ ದ ಮೃಗಿ ಮುದ್ರಾ. ದ ಅದರ್ಸ್ ಹೂ ಆರ್ ಹ್ಯಾವಿಂಗ್ ದ ಬ್ಲ್ಯಾಕ್ ಸಿಸಮ್, ದೇ ವಿಲ್ ಹ್ಯಾವ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಮೃಗಿ ಮುದ್ರಾ ಲೈಕ್ ಡಿಯರ್. ದಿಸ್ ಈಸ್ ದ ಮೃಗಿ ಮುದ್ರಾ ಲೈಕ್ ಡಿಯರ್ಸ್. ದೇ ಆರ್ ಲೈಕ್ ದಿಸ್. ಫ್ರಮ್ ದಿಸ್ ವಿ ವಿಲ್ ಡೂ ಲೈಕ್ ದಿಸ್ ಆ್ಯಂಡ್ ವಿ ವಿಲ್ ಹ್ಯಾವ್ ದ ಬ್ಲ್ಯಾಕ್ ಸಿಸಮ್ ಇನ್ಸೈಡ್ ಆ್ಯಂಡ್ ವಿ ವಿಲ್ ಸೇ ಸ್ವಾಹಾ ಟು ದ ಯಜ್ಞಕುಂಡ್. ಸೊ ದಿಸ್ ಈಸ್ ದ ಪ್ರೊಸೆಸ್ ಐ ಟೋಲ್ಡ್ ಯು ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಆಚಾರ್ಯಜಿ.
1: ಮಧುವಾತಾರಿತಾಯ ದೈ ಮಧುಕ್ಷರಂತು ಸಿಂಧವ ಮಾರ್ದ

ವಾ ಶಾಂತಿದಾ ಪುಷ್ಟಿದಾ ವರದ ಅಭಿಷ್ಟದಾ ಸಂಕಲ್ಪ ಸಿದ್ಧಿದಾ ಮೇ ಭವಂತು ನಿತ್ಯಮೇವ. ಓಂ ಅಸ್ಯ ಅಥರ್ವೇದಸ್ಯ ಬ್ರಹ್ಮಸೂಕ್ತಸ್ಯ ಅಥರ್ವಾರಿಷೇಃ ಬ್ರಹ್ಮಕರ್ಮಾ ದೇವತಾಃ ಛಂದಾತಿ ಸಕ್ವರಿ ತ್ರಿಪುದ ಜಗತಿ ಛಂದ ತ್ರಿಪುದ ವಿರಾಟ ಸಕ್ವರಿ ಛಂದ ಅಭೀಷ್ಟ ಸಂಕಲ್ಪ ಸಿದ್ಧಾರ್ಥೆ ಮಾಹೇಶ್ವರ ಮಹಾದೇವಸ್ಯ ಪ್ರತಿಷ್ಠಾಪನ ಭೂಮಿ ಪೂಜನಾರ್ಥೆ ಸಂಕಲ್ಪ ಪೂರ್ವಕಂ ಯೋ ಹಮ ಹೋಮಂ ಜಪ ಯಜ್ಞಂ ಮಯಾ ಕರಿಷ್ಯೇ. ಹಾತು ಜಲ್ ಜೋಡಿಯೇ. ಓಂ ಸವಿತಾ ಪ್ರಸವಾನಾಂ ಅಧಿಪತಿ ಸಮಾವತು ಅಸ್ಮಿನ್ ಬ್ರಹ್ಮಣಿ ಅಸ್ಮಿನ್ ಕರ್ಮಣಿ ಪುರುದಾಯಾಮ ಸ್ಯಾಂ ಪ್ರತಿಷ್ಠಾಯಾಮ ಸ್ಯಾಂ ಚಿತ್ಯಾಮ ಸ್ಯಾಂ ಆಕೃತ್ಯಾಮ ಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ಅಗ್ನಿರ್ವನಸ್ಪತೀನಾಂ ಅಧಿಪತಿ ಸಮಾವತು ಅಸ್ಮಿನ್ ಬ್ರಹ್ಮಣಿ ಕರ್ಮಣಿ ಅಸ್ಯಾಂ ಪುರುದಾಯಾಮ ಸ್ಯಾಂ ಪ್ರತಿಷ್ಠಾಯಾಮ ಸ್ಯಾಂ ಚಿತ್ಯಾಮ ಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ದ್ಯಾವಾ ಪೃಥಿವೀ ಧಾತ್ರೀಣಾಂ ಅಧಿಪತಿ ನೀತೇಮ ಅವತಾಂ ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ವರುಣೋದಿ ವರುಣೋಪಾಂ ಅಧಿಪತಿ ಸಮ ಅವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಮ ಆಕೃತ್ಯಾಮ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ಮಿತ್ರವರುಣೋ ವೃಷ್ಟ್ಯಾಧಿಪತಿ ತೌ ಮಾಂ ಅವತಾಂ ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯ ಅಸ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ಮರುತ ಪರ್ವತಾನಾಂ ಅಧಿಪತಯ ಅಸ್ಯ ಪದೈ ಮಾ ಅವಂತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ಸೌಮೋ ವಿರುದಾಂ ಅಧಿಪತಿ ಸಮಾವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಪ್ರತಿಷ್ಠಾಂ ಪ್ರತಿಷ್ಠಾಯಾಮ ಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ ಸ್ವಾಹಾ. ಓಂ ವಾಯು ಅಂತರಿಕ್ಷಸ್ಯಾಧಿಪತಿ ಸಮಾಂ ಅವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ. ಓಂ ಸೂರ್ಯಶ್ಚಕ್ಷುಷಾಂ ಅಧಿಪತಿ ಸಮಾಂ ಅವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ವಿಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ. ಓಂ ಚಂದ್ರಮಾ ನಕ್ಷತ್ರಾಣಾಂ ಅಧಿಪತಿ ಸಮಾಂ ಅವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ಅಸ್ಯಾಂ ದೇವಹುತ್ಯಾಂ. ಓಂ ಇಂದ್ರೋ ದೇವೋ ಅಧಿಪತಿ ಸ ಮಾಂ ಅವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಂ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಸಸ್ಯಾಂ ಅಸ್ಯಾಂ ದೇವಹುತ್ಯಾಂ. ಓಂ ಮರುತಾಂ ಪಿತಾ ಪಶೂನಾಂ ಅಧಿಪತಿ ಸ ಮಾಂ ಅವತು ಅಸ್ಮಿನ್ನ ಬ್ರಹ್ಮಣಿ ಅಸ್ಮಿನ್ನ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವಹುತ್ಯಾಂ. ಓಂ ಮೃತ್ಯು ಪ್ರಜಾನಾಂ ಅಧಿಪತಿ ಸ ಮಾಂ ಭವತು ಅಸ್ಮಿನ್ ಬ್ರಹ್ಮಣಿ ಅಸ್ಮಿನ್ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಆಶಿಷ್ಯಾಂ ಅಸ್ಯಾಂ ದೇವೋದ್ಯಾಂ ಸ್ವಾಹಾ. ಓಂ ಯಮಃ ಪಿತೃಣಾಂ ಅಧಿಪತಿ ಸ ಮಾಂ ಭವತು ಅಸ್ಮಿನ್ ಬ್ರಹ್ಮಣಿ ಅಸ್ಮಿನ್ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ದೇವೋದ್ಯಾಂ ಸ್ವಾಹಾ. ಓಂ ಪಿತರಃ ಪರೇ ತೇ ಮಾಂ ಅವಂತು ಅಸ್ಮಿನ್ ಬ್ರಹ್ಮಣಿ ಅಸ್ಮಿನ್ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಆಚಿತ್ಯಾಮ ಅಸ್ಯಾಂ ಆಕೃತ್ಯಾಮ ಅಸ್ಯಾಂ ಆಶಿಷ್ಯಾಂ ಅಸ್ಯಾಂ ದೇವೋದ್ಯಾಂ ಸ್ವಾಹಾ. ಓಂ ತಾತ ಅವರೇ ತಾ ತೇ ಮಾಂ ಅವಂತು ಅಸ್ಮಿನ್ ಬ್ರಹ್ಮಣಿ ಅಸ್ಮಿನ್ ಕರ್ಮಣಿ ಅಸ್ಯಾಂ ಪುರುದಾಯಾಮ ಅಸ್ಯಾಂ ಪ್ರತಿಷ್ಠಾಯಾಮ ಅಸ್ಯಾಂ ಚಿತ್ಯಾಮ ಅಸ್ಯಾಂ ಆಕೃತ್ಯಾಂ ಅಸ್ಯಾಂ ಆಶಿಷ್ಯಾಂ ಅಸ್ಯಾಂ ದೇವೋದ್ಯಾಂ ಸ್ವಾಹಾ. ಓಂ ತಾತಸ್ತಾತ ಮಹೇ.

0: ಸ್ವಾಹೇಣ ಸುಪವಾ ಕಾಮದುಕ್ಷಃ ಸ್ವಾಹಾ. ಶೌರಿಂಗ್ ದ ಯಜ್ಞಶಾಲ
1: ಗನ್ವಾಳ ಸ್ವಾಗರ ಅದು ಗನ್ವಾಳ ತ್ರಿಂಬಕವಾಳ ಗನ್
2: ಚಕ್ರ
1: ಅವನ್ ತ್ರಿಂಬಕವಾಳ ತ್ರಿಂಬಕಂ
0: ಓಂ ತ್ರಿಯಂಬಗಂ ಅಂಬಗಂ ತ್ರ್ಯಂಬಗಂ ಯಜಾಮಹೇ ಯಜಾಮಹೇ ಅಂಬಗಂ ತ್ರ್ಯಂಬಗಂ ಯಜಾಮಹೇ ಅಂಬಗಂ ಯಜಾಮಹೇ ಯಜಾಮಹೇ ಅಂಬಗಂ ಅಂಬಗಂ ಯಜಾಮಹೇ ಸುಗಂಧಿಂ ಸುಗಂಧಿಂ ಯಜಾಮಹೇ ಅಂಬಗಂ ಯಜಾಮಹೇ ಸುಗಂಧಿಂ ಯಜಾಮಹೇ ಸುಗಂಧಿಂ ಸುಗಂಧಿಂ ಯಜಾಮಹೇ ಯಜಾಮಹೇ ಸುಗಂಧ

0: ಮಯ್ಯಂ ಶಿವಂ ತಮಾಸ್ಕೃದೇ ಸ್ವಾಹ. ಓಂ ಸ್ವಸ್ತಿ ನೋ ಅಸ್ತುಭ್ಯಂ ನೋ ಅಸ್ತು ನಮೋ ಅಹೋರಾತ್ರಭ್ಯಂ ಅಸ್ತು ಸ್ವಾಹ. ಓಂ ಶಾಂತ ದೌ ಶಾಂತ ಪೃಥವಿ ಶಾಂತ ಮಿತ್ರಂತರಿಕ್ಷ ಶಾಂತ ದುರಂ ಶಾಂತ ನೋ ಸಂತೌಕದೇ ಸ್ವಾಹ. ಶಾಂತಾನಿ ಪೂರ್ವರೂಪಾಣಿ ಶಾಂತಂ ನೋ ಅಸ್ತು ಕಥಾಕಥಂ ಶಾಂತಂ ಭೂತಂ ಭವ್ಯಂ ಸರ್ವಮೇವ ಸಮಸ್ತು ನ ಸ್ವಾಹ. ಓಂ ಇದಂ ಪರಮೇಶ್ವರಿನ್ ವಾಗ್ದೇವಿ ಬ್ರಹ್ಮ ಸಂಸ್ಥಿತ ಯಯ್ಯವ ಸೃಜತೆ ಘೋರಂ ತಯ್ಯವ ಶಾಂತಿರನ್ನಸ್ತ ಸ್ವಾಹ. ಇದಂ ಯದ ಪರಮೇಶ್ವರಿನ ಮನೋವಾ ಬ್ರಹ್ಮ ಸಂಸ್ಥಿತಂ ಯೇನೇವ ಘೋರಂ ತಂ ಶಾಂತಿರಸ್ತು ನ ಸ್ವಾಹ. ಇಮಾನಿ ಯಾನಿ ಪಂಚೇಂದ್ರಿಯಾಣಿ ಮನಸಷ್ಟಾಣಿ ಇಂದ್ರಿಯಂ ಬ್ರಹ್ಮಣ ಸಂಸ್ಥಿತಾನಿ ಯೋರೇಸರು ಘೋರಂ ದೇವ ಶಾಂತಿರಸ್ತು ನ ಸ್ವಾಹ. ಓಂ ಸಂ ನೋ ಮಿತ್ರ ಸಂ ವರುಣ ಸಂ ವಿಷ್ಣು ಸಂ ಪ್ರಜಾಪತಿ ಸನ್ನ ಇಂದ್ರೋ ಬೃಹಸ್ಪತಿ ಸನ್ನೋ ಭವತ್ಯರ್ಯಮ ಸ್ವಾಹ. ಓಂ ಸನ್ನ ಮಿತ್ರ ಸಂ ವರುಣ ಸಂ ವಿಶ್ವಸಿಂ ಮಂತಕ ಉತ್ಪಾದ ಪಾರ್ಥಿವಾಂತರಿಕ್ಷ ಸಂ ನೋ ದಿವಿ ಚರಗ್ರಹ ಸ್ವಾಹ. ತೇ ದೇವಾ ಶಾಂತಿದ ಪುಷ್ಟಿದ ವರದ ಅಭಿಷ್ಟದ ಸಂಕಲ್ಪ ಸಿದ್ಧಿದ
1: ಭವತು ನಿತ್ಯಮೇವ
0: ನಿತ್ಯಮೇವ ತೇ ದೇವಾ ಶಾಂತಿದ ಭವಂತು.

ಅರಣ್ಯಾಪಸೌ ಮೃಗಾ ವನೈ ದಾಸಿಂಗಾ ವ್ಯಾಘ್ರ ಪುರುಷಾದಶ್ಚರಂತಿ ಉಲುಮೃಗಂ ಪೃಥ್ವೀ ಯದುಜನಂ ದಿಕ್ಷಿಕಾ ರಕ್ಷೋ ಅಪಬಾಧಯಾಸ್ತದ ಸ್ವಾಹಾ ಯೇ ಗಂಧರ್ವಾಪ್ಸರಸೋ ಯೇ ಚಾರಾಯ ಕಿಮಿದನಂ ಪಿಶಾಚಾಸ್ತ ಸರ್ವಾನ್ ದಕ್ಷಸಾದಿತ್ತಾನಸ್ಮದ್ಭುವೇ ಯಾವಯಃ ಸ್ವಾಹಾ ಓಂ ಯಾ ದ್ವಿಪಾದ ಪಕ್ಷಿಣ ಸಂಪದಂತಿ ಹಂಸಾ ಸುಪರ್ಣಾ ಸುಕನಾ ವಯಸಿ ಯಸ್ಯಾಂ ವಾತೋ ಮಾದೃಶ್ರೇಯಸ್ಯ ಪ್ರವಾಮಪವಾನ ವಾತ್ಯರ್ಚಿ ಸ್ವಾಹಾ ಓಂ ಯಸ್ಯಾಂ ಕೃಷ್ಣಮರುಣಂ ಯೈ ಸಂವಿದೈ ಅಹೋರಾತ್ರೇ ವಿದಂ ಭೂಮ್ಯಾಂ ಮದಿವರ್ಗೈ

ಯೇನ ಬದ್ಧೌ ಬಲಿರಾಜಾ ದಾನವೇಂದ್ರೋ ಮಹಾಬಲ ತೇನ ತ್ವಾಮನವದ್ನಾಮಿ ರಕ್ಷೈ ಮಾಜಲ ಮಾಜಲ. ಈಗ ಬಾರಿ ಇನ್ಕೋ ಪ್ರೋಕ್ಷನ್ ಕರು. ಓಂ ಆಪೂಷ್ಟಾಮಯೋ ಭುವಸ್ತಾನ ಊರ್ಜೈ ದದಾತನಾಂ ಮಹಿರಣಾಯ ಚಕ್ಷಸೈಯೋ ಶಿವತಮೋ ರಸಸ್ತಸ್ಯ ಭಾಜಯತಿ ಹನ ಉಷತೀರಿವ ಮಾತರ ತಸ್ಮಾ ಅರಂಗಮಾಮವೋ ಯಶಕ್ಷಯಾಯ ಜನಯತಾ ಚನ. ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಾಂ ಗತವಿವಯ್ಯ ಸ್ಮರಿತ ಪುಂಡರೀಕಾಕ್ಷಂ ಸ ವೈ ಅಭ್ಯಂತರ ಶುಚಿ ಆತ್ಮತತ್ವಂ ಶೋಧಯಾಮಿ.

ಅಂದನ್ನ ಮೇ ಮನಃ ಸಂಕಲ್ಪಮಸ್ತು ಸ್ವಾಹ. ಓಂ ಸುಸಾರತಿರಸ್ವಾನ್ನಿ ವಯನ್ ಮನುಷ್ಯಾನೀಯತೆ ಭೇಷ ವಿವಾಜಿನೈವ ರತುಜಿರಂಜವಿಷ್ಟ ತನ್ನ ಮೇ ಮನಃ ಶಿವ ಸಂ ಸ್ವಾ. ಓಂ ಮಹೇಶ್ವರಾಯ ಸ್ವಾಹ. ಓಂ ಮಹೇಶ್ವರಾಯ ಸ್ವಾಹ. ಓಂ ಮಹೇಶ್ವರಾಯ ಸ್ವಾಹ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೇ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ಯ ಮಾಂ ಭವದ್ಭವಾಯ ನಮಃ ಸ್ವಾಹ. ಓಂ ವಾಮದೇವಾಯ.

ಸ್ವಾಮಿದ್ರಾಸ್ತಮಸಾಚದಂದಾಂ ಹೋಂ ಫಟ್ ಸ್ವಾಹ ಓಂ ಅವಶಿಷ್ಟಾಪರಪದಶರವಿ ಭ್ರಮಸಗಾಂಶದೇ ಗಜಾಮಿತ್ರಾನ್ ಪ್ರಪದಿ ಸ ಮಾಮಿಗಾಂಚನೋಸಿಸ್ ಹೋಂ ಫಟ್ ಸ್ವಾಹ ಓಂ ಪ್ರೇತಾ ಜಯದಾ ನರ ಇಂದ್ರೋ ವಶರ್ಮಯಚದುಗ್ರ ವಸಂತು ಬಾವುನಾ ದೃಶಾ ಯದಾ ಸದಾ ಸ್ವಾಹ.

0: ಹಿರಣ್ಯೇನ ಸವಿತಾರದೇನ ದೇವೋ
1: ಜಾತಿ ಭುವನಾನಿ ಪಶ್ಯನ್ನ
0: ಸ್ವಾಹ ತೇ ದೇವಾ ಸಾಂತಿ ದ ಸೂರ್ಯನಾರಾಯಣ
1: ತ್ರೀ ಟೈಮ್ ವರ್ಸಿಂಗ್ ದಿ ಪರಿಕ್ರಮ ಆಫ್ ದ ವಾಟರ್ ವಿತ್ ದ ರೈಟ್ ಹ್ಯಾಂಡ್
0: ತೇ ದೇವಾ ಸೂರ್ಯನಾರಾಯಣ ಸೂರ್ಯಾಯ ನಮಃ ಸೂರ್ಯನಾರಾಯಣ ನಮಃ ತೇ ದೇವಾ ಶಾಂತಿ ದಾ ಪುಷ್ಟಿದ ವರದ ವಿಷ್ಣುದ ಸಂಕಲ್ಪ ಸಿದ್ಧಿದ ವರದ ಭವಂತು ನಿತ್ಯಮೇ ಓಂ ತಚ್ಚಕ್ಷುರ್ದೈವೈದಂಪುರುಸ್ತಾಶುಕ್ರಮಚರದಭಸೇಮಸರದಸದಂಜೀವೇಮಸರದಸದಂಜೀವೇಮಸರದಸದಾದ ಅಭಾಗ್ಯ ಸಲ್ತೆ ಹಾನೆ

ಯಸ್ಮಿನ್ನಾದೋ ರಾಮ ಸ್ವಾಹ ಯಾದೇ ರುದ್ರ ಶಿವಾ ತನೋ ಶಿವ ವಿಶ್ವ ವೇಗಜೇ ಶಿವ ರುದ್ರಸ್ಯ ವೇಗಜೇ ತಯಾ ನೋಮ.

0: ಓಮಾಪೂಷ್ಟಾಮಯೋಭುವಸ್ತಾನವೃದ್ಧೈರ್ದಾತನಾಮೈರಣಾಯ ಚಕ್ಷಯೋ ಶಿವತಮೋರಸಿಭಾಜಯುದೀನೌಷಧೀರಿವ ಮಾತರ
1: ಅರಂಗಮಾಮವೋಜನಯದಾಜನಂರಿತಂ
0: ಚ ಸದಿಯಂ ಚಾಭಿದ್ದಾತ್ತಪಸ್ವದ್ಯಜಾಯತ ತತೋ ರಾತ್ರಿಜಾಯತ ತತಃ ಸಮುದ್ರವರ್ಣವ ಸಮುದ್ರಧರ್ಣವಾದತಿ ಸಂವತ್ಸರೋ ಅಜಾಯತ ಅಹೋರಾತ್ರಣ ವಿದದನ್ಮಿಗದೋಸಿ ಸೂರ್ಯಾಚಂದ್ರಮಸೋ ದಾತ ಪೃಥ್ವೀಚಾಂತರಿಕ್ಷ ಮದ ಸತ್ ಸ್ವಾಹ ಓಂ ಸೂರ್ಯಸ್ಯ ಮಾಮನ್ಯುಜಮನ್ಯುಪದಯಸ್ಮನ್ಯುಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಯದ ರಾತ್ರಿ ಬಾಪಮಕಾಶ ಮನಸಾವಚಾಸ್ತಾಭ್ಯಾಂ ಪದಭ್ಯಾಂ ಉದರೇಣ ಶಿಶ್ನಾರಾಧಿಷ್ಟದವಲಂ ಪದವಿಯು ಸ್ವಾಹ ಓಂ ಆಪಃ ಪುನಂತು ಪೃಥ್ವೀಂ ಪೃಥ್ವೀ ಭೂತ ಪುನಾತು ಮಾಂ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮ ಭೂತ ಪುನಾತು ಮಾಂ ಯದು ಶಿಷ್ಟಮ ಭೋಜ್ಯಂ ಯದವಾ ದುಶ್ಚರಿತ ಮಮ ಸರ್ವಂ ಪುನಂತು ಸದಾಂ ಚ ಪ್ರತಿಗ್ರಹಂ ಸ್ವಾಹ ಓಂ ಅಗ್ನಿಶ್ಚಮೇ ಅಗ್ನಿಶ್ಚ ಮಾಮನ್ಯುಜ ಮನ್ಯು ಪದೈ ಮನ್ಯು ಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಯದ ದಿವಸೇ ಪಾಪಮಕಾಶ ಮನಸಾವಚಾಸ್ತಾಭ್ಯಾಂ ಪದಭ್ಯಾಂ ಉದರೇಣ ಶಿಷ್ಣಾ ಅಹಸ್ತದ ಅವಲಂಬದ ಯದ್ಗಿಂಚ ದುರಿತಂ ಮಯದಂ ಮಾಮೃತಂ ಯೋನೋ ಸೂರ್ಯ ಜ್ಯೋತಿಷಿ ಸತ್ಯ ಜ್ಯೋತಿಷಿ ಜ್ಯೋಮಿ ಸ್ವಾಮ ಅಗ್ನಿರ್ಜ್ಯೋತಿರ್ಜ್ಯೋತಿ ಅಗ್ನಯೇ ಓಂ ಆಭೂಷ್ಟಾಮಯೋ ಭುವಸ್ತಾನ ಉರ್ಜೈ ದಾದನ ಮಹಿರಣಾಯ ಚಕ್ಷಯೋ ವಸಿವತಮ ರಸಸ ಭಾಜಯ ದೈನ ವಸಿದೇವಿ ಮಾತ ತಸ್ಮಾರಂಗ ಮಾಮ ವೈಸಿಕಾಯ ಜನ್ಮದ ಸ್ವಾಹ ಓಂ ದ್ರುಪದಾದಿ ಮಮಚ್ಚಾನ ಸಿನ್ನಜನಾದು ಮುಲಾದಿ ಉಪುತಂ ಪವಿತ್ರೇಣೇ ವಾಜ ಮಾಪ ಸುಂದಂತು ಮೈನ ಸ ಸ್ವಾಹ ಓಂ ಹೃದಂ ಚ ಸದ್ಯಂ ಚಾಪಿ ದತ್ ತಪಸ್ವದ್ಯಜಾಯತ ತದೋ ರಾತ್ರಿಜಾಯತ ತತ ಸಮುದ್ರಣವ ಸಮುದ್ರಾಧರಣವಾದತಿ ಸಂವತ್ಸರೋ ಅಜಾಯತ ಅಹೋರಾತ್ರಾಣ ವಿದದತ್ಮಿಕ ಸೋವಸಿ ಸೂರ್ಯ ಚಂದ್ರಮಸೌ ದಾದ ಯಥಾ ಪೂರ್ವ ಮಗಲ್ಪದ್ಯಂ ಪ್ರಥಮಂ ಚಾಂತರಿಕ್ಷ ಮದ ಸ್ವಾಹ ಓಂ ಅಂತಶ್ಚರಸಿ ಭೂತೇಶು ಗುಹಾಯಾಂ ವಿಶ್ವತೋ ಮುಖ ತ್ವಂ ಯಜ್ಞಸ್ತ್ವಂ ಷಡ್ಕಾರ ಆಪೋ ಜ್ಯೋತಿರಸಮೃತಂ ಬ್ರಹ್ಮ ಭೂರ್ಭುವ ಸ್ವರೋಮ ಸ್ವಾಹ ದೇವ ಶಾಂತಿದ ಪುಷ್ಟಿದ ವರದ ಓಂ ಆದಿತ್ಯ ಬಸವ ರುದ್ರ ವಿಶ್ವೇ ದೇವ ಸಪೇತ್ರಿಕಾ ತಿಲಕಂ ತೈ ಪ್ರಯಚ್ಛಂತು ಸರ್ವ ಕಾರ್ಯಾರ್ಥ ಸಿದ್ಧೈ ಸರ್ವ ಕಾರ್ಯಾರ್ಥ ಸಿದ್ಧೈ ಆದಿತ್ಯ ಬಸವ ರುದ್ರ ಇಂದ್ರೇಣ ಸ ಪ್ರಜಾಪತಿ ಸರ್ವ ಕಾರ್ಯಾರ್ಥ ಸಿದ್ಧಾರ್ಥೆ ತಿಲಕಂ ತೈ ಪ್ರಯಚ್ಛಂತು
1: We know all the about the Bhagwan Indradev. He is Sakshat giving blessings to us. But we have to collect our own good deeds. We are calling punyas. So when we are standing three times our right leg, three times, one, two, three, on the asan, you can do together now. One, two, three. We will make pranamas to our own asan. And we will say Om Shakraya our asan. Pranamas to our asan. ಓಂ ಶಕ್ರಾಯ ನಮಃ ಓಂ ಶಕ್ರಾಯ ನಮಃ ಓಂ ಶಕ್ರಾಯ ನಮಃ
0: ತ್ರಿವಾರಂ
1: ಅಂಡ್ ವಿ ವಿಲ್ ಸ್ಟ್ಯಾಂಡ್ ಅಪ್ ಅಂಡ್ ವಿ ವಿಲ್ ಮೇಕ್ ಫೈವ್ ಪರಿಕ್ರಮ ಆಫ್ ದ ಯಜ್ಞ ಕುಂಡ್ ದೆನ್ ವಿ ವಿಲ್ ಗೋ ಟು ದ ಹೌ ಟು ಸೇ ನವಗ್ರಹ ವಿ ವಿಲ್ ಮೇಕ್ ದ ಪ್ರಣಾಮಾಸ್ ದೆನ್ ಆಫ್ಟರ್ ವಿ ವಿಲ್ ಕಮ್ ಟು ದ ಸರ್ವತೋಭದ್ರ ಮಂಡಲ್ ದೆನ್ ಷೋಡಶ ಮಾತ್ರಿಕಾ ದೆನ್ ವಿ ವಿಲ್ ಗೋ ಟು ಮೇಕ್ ದ ಪ್ರಣಾಮಾಸ್ ಟು ದ ವೇರ್ ವಿ ಡನ್ ದ ಭೂಮಿ ಪೂಜನ್ ವೇರ್ ಇಸ್ ದ ಫ್ಲವರ್ಸ್ ಯು ಕ್ಯಾನ್ ಸೀ ದೆನ್ ವಿ ಕ್ಯಾನ್ ಕಮ್ ನಾವು ಸೆಂಡ್ರಾಜಿ
0: ಮೇ ತಗೋ

ಸದಾನಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿರ್ಬ್ರಹ್ಮ ಸದಾಶಿವಂ ಸ್ವಾಹಾ. ಓಂ ಮಹೇಶ್ವರ ಮಹಾದೇವಾಯ ಸ್ವಾಹಾ. ಓಂ ಮಹೇಶ್ವರ ಮಹಾದೇವಾಯ ಸ್ವಾಹಾ. ಓಂ ಭೂರ್ಭುವಃಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ ಭೂರ್ಭುವಃಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ ಭೂರ್ಭುವಃಸ್ವ ತತ್ಸವಿತುರ್ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ಓಂ ಗಾಯತ್ರಿ ಛಂದಸೇ ಸ್ವಾಹಾ. ಓಂ ಗಾಯತ್ರಿ ಛಂದಸೇ ಓಂ.